0: ಶ್ರೀ ಧಾಕುರ ಪ್ರಶ್ನ ವಿಚಾರ
1: ಉಜಾಲೋ ರೇಡಿಯೋ ನೆಟ್ವರ್ಕ್
2: ಅಹಿಲೆ ದೇಲುಕಿಕು ಛ ಬಜ್ಯು
3: ಯು ಸಮಯ ಕಿಸಾನ್ ಪಾಯ್ ಪ್ರಾಡಕ್ಟ್ಸ್ ಪ್ರಾಲಿಕು ಹೋ
4: ರಾಷ್ಟ್ರಕು ಸಾನ್ ಕಿಸಾನ್
3: ಅ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್.